ಸೀತಾರಾಮನ್ನೋ ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀ ವಿಚಿತ್ರ ವೀರ ಹನುಮನ್ ಮಹಾರಾಮಂತ್ರಸ್ಯ ಶ್ರೀರಾಮಚಂದ್ರೋ ಭಗವಾನ್ ಋಷಿ ಅನುಷ್ಟುಪ ಛಂದಃ ಶ್ರೀ ವಿಚಿತ್ರ ವೀರ ಹನುಮಾನ್ ದೇವತಾ ಮಮಾವೀಷ್ಟ ಸಿದ್ಧ್ಯರ್ಥಿ ಮಹಾರಾಮಂತ್ರ ಜಪೇ ನಿವಃ ಅಥ ಕರ್ಣ್ಯಾಸೋ ಓಂ ರಾಮ ಅಮುಷ್ಟಾಭ್ಯಾಂ ನಮಃ ಓಂ ರೀಂ ಗರ್ಜನೀಭ್ಯಾಂ ನಮಃ ಓಂ ರೋಂ ಮಧ್ಯಮಾಭ್ಯಾಂ